0: 살살 살 같은 아이 회 까나 하는 놈이 시기 살살 하이리스보
1: 살 하이브네 띠 카톤 SIR 하이브네
0: 그 SIR
1: 호이 SIR 하이브디네 스페셜 인텐시브 리비전 하이바
0: 아두르 카리 하이리바
1: voter list 기네 야로이 더 미 록톡바 아두가 야오가 더 미분 합친 바
0: 아테이네 카리 카리
1: voter list eligible 오이바 voter sing 더막 야원나바 ECI 네네 SIR 차타바네 메 군트라 더기 준 쿠니판 파우바다 BLO 싱나 용통 구딩 차투나 enumeration form 멘신 바기 콩챗 아두다 카리 군바 멘신 레바 form 아두 submit 더 호드라바 draft voter list 네 ming yawrakla
0: adu luri ni hari sine dia
1: adune aduna akop marol bielo da giloga da ba natraga na 1950 da call da ga da ba
2: oh pau jenjari ba chief electoral officer manipur
3: tabiri ba pau si akashvani imphal da gini kendra gi information and broadcasting mantri ashwini baishnaw na hairi ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೋಲು ಸಿಂಗ್ ಸರ್ಕಾರನ ಸಹಿತ ನಿಥೋಯಸಿದ ಭಾರತ್ಪು ಆಸ್ಪಿರೇಷನಲ್ ನ್ಯಾಷನ್ ಒಹೆನ್ನ ಬಗ್ಗೆ ಲಂಬಿದ ಲೇಪ್ತನ ಶಂಕ್ಷಿಲಕ್ಲಿ ನ್ಯೂ ದೆಹಲಿದ ನ್ಯೂಸ್ ಏಜೆನ್ಸಿ ಎಂಬ ವಾರಿ ಸಾನಬದ ಮಂತ್ರಿ ನಹಾಯ್ ಹೈರಿಬ ಮತಮಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಸರ್ಕಾರ ಸಿನ ಮಿಯಾಂಗಿ ಯಾಯ್ಫ ಥೌರಾಂಗ್ ಸಿಂಗ್ದ ಅಖನಬ ಯಂಗ್ ಚಂಗ್ದುನ ಸಿಂಗ್ಥಾನಿಂಗೈ ಒರೆಬ ಥವಕ್ಕಯ ಪಾಂಗ್ಥೋಕ್ರೆ ಲೈಬಾಗ ಸಿಗೆ ಖ್ವಾಯ್ದಿಗೆ ಲಾಯಿರಬ ಮದಿ ಸ್ವಾಥರ ಮಿಯೋಯಿಸಿಂಗ್ ಪುನ್ಸಿ ಮಹಿಂಗ್ ಹೇನ ಫಗನ್ ಅನನಬ ಥೌಕ್ಸಿಲ್ ಥೌರಾಂಗ್ ಕಯಾಸು ಪೈಕಲ್ಲೆ ಅಖನನ್ನ ಇಲೆಕ್ಟ್ರಾನಿಕ್ಸ್ದ ಮರಿ ಲೈನಬ ಪೊಲಂಸಿಂಗ್ ಪುಥೋಕ್ಪದ ಭಾರತ್ ಅಸಿ ಮರೋಮ್ದೊಮ್ ಲೆಪ್ಸಬಂಗಮ ಲೈಬಾಕಮ ಒಯರಕ್ಲಿ ಹೈನಸು ಮಂತ್ರಿನ ಫೊಂಗ್ಡೋಕಿ ಗಸಿ ಫೊಂಗ್ಬ ಪೌಕ್ಸಿಸಿಂಗಿ ಮರುವೆ ಪೌಕ್ಸಿಂಗಿದಮ ಹೌಜಿಕ್ ವೈಕೋಮ್ ಚಿತ್ರಧಾನಿ ಲೈರೆ ಚಿತ್ರಧಾನಿ
4: ಥಗ ಚರಿ ಕಿರಣ್ NRC ತೌದನ ಸೆನ್ಸಸ್ ತೌವೆ ಯಾರೋಯ್ ಹೈಬ ಮಿಯಾಂಗಿ ಖೊಂಗ್ಚತ್ ಪೊಂಗ್ರಿಂಗ್ಲೋಂಗಿ ಥೌದೋಕ್ ಅಮದಿ ಚೀಫ್ ಮಿನಿಸ್ಟರ್ನ NIAಗಿ ಕೋರ್ಟ್ ಹಂಗ್ಲುಕಿಬಗಿ ಪಾವ್ನ ಗಸಿ ಫೊಂಗ್ಬ ಪೌಕ್ಸಿಸಿಂಗಿ ಮರುವೆ ಪೌಕ್ಸಿಂಗ್ ಒಯರೆ NRC ತೌದ್ರಿಂಗೈ ಸೆನ್ಸಸ್ ಪಾಂಗ್ಥೋಕ್ಪ ಯಾರೋಯ್ ಹೈನ ರೇಲಿ ಚತ್ರೆ ಹೈಬಸಿನ ಪೊಕ್ನಫಂಗಿ ಅಹನ್ಬ ಹೆಡ್ಲೈನ್ ತೌರೆ ಮಿಲಿಟೆಂಟ್ಸಿಂಗಿ ಖುದ್ದ ಪೊಂಗ್ರಿಂಗ್ಲೋಂಗ್ ಖುಂಜಾ ಅಮ ಸೀರೆ ಹೈಬಸಿನ ಸಂಗಾ ಎಕ್ಸ್ಪ್ರೆಸ್ ಮಣಿಪುರಿ ಎಡಿಷನ್ಗಿ ಅಹನ್ಬ ಹೆಡ್ಲೈನ್ ತೌರೆ ಮಫಂ ಖಂಗ್ರಿಬ ನಗಾಮಿ ಚಮ್ ತರುಕಿ ಕೇಸ್ ಎನ್ಐಎದ ಕುಚ್ಚಿನರಂಲೆ ಹೈಕೋರ್ಟ್ನ ಎನ್ಐಎದ ಎಕ್ಷನ್ ಟೇಕನ್ ರಿಪೋರ್ಟ್ ಪಿರಕ್ನವ ಖಂಗನ್ಕ್ರೆ ಹೈಬಸಿನ ಹುಯ್ಯಲನ್ ಪಾವ್ಗಿ ಅನಿಶುಭ ಹೆಡ್ಲೈನ್ ತೌರೆ ಥೌಬಾಲ್ದ ಎನ್ಐಎ ಸ್ಪೆಷಲ್ ಕೋರ್ಟ್ ಹಂಗ್ದೋಕ್ರೆ ಪಂದುನ ಲೈಬ ಕೇಸಿಂಗ್ ಲೋಯಿಸಿನಬದ ಕುಮಾಂಗ್ ಚೌಸಿಲ್ಲಗನಿ ಹೈಬಸಿನ ಸನಾ ಲೈಬಾಕಿ ಅಹನ್ಬ ಲಮಾಯ್ದ ಫೊಂಗ್ಲಿ ಸಂಗಾ ಎಕ್ಸ್ಪ್ರೆಸ್ ಇಂಗ್ಲಿಷ್ ಎಡಿಷನ್ದ ಸೆಕ್ಯೂರಿಟಿ ಫೋರ್ಸ್ನ ಮಪಾಲಂದಗಿ ಲಾಕ್ಪನ್ನ ಲೋಕಲ್ ಅನಿದಗಿ ಡ್ರಗ್ ಪಾವಗಿ ಪಾವ್ ಅಹನ್ಬ ಲಮಾಯ್ದ ಫೊಂಗ್ಲೆ ಮೀಡಿಯಾ ಫಾರ್ ಕಮ್ಯುನಲ್ ಹಾರ್ಮೋನಿ ಅಂಡ್ ರೆಸ್ಪಾನ್ಸಿಬಲ್ ಜರ್ನಲಿಸಮ್ ಹೈಬ ಹಿರಮ್ದ ನೌಮಗಿ ಒಯ್ಬ ಸೆಮಿನಾರ್ ಅಮ ಪಾಂಗ್ಥೋಕ್ರೆ ಹೈನ ಮಣಿಪುರ್ ಮೇಲ್ಗೆ ಅಹನ್ಬ ಹೆಡ್ಲೈನ್ ತೌರೆ ಪೀಪಲ್ಸ್ ಕ್ರಾನಿಕಲ್ದ ಆರ್ಮ್ ಮಿಸ್ಕ್ರೆಂಟ್ ಸಿಂಗ್ ನ್ಯೂಟ್ರಲೈಸ್ ತೌನನಬ ಮಣಿಪುರ ತಾರಿಬ CRPF ಟ್ರೂಪ್ಸಿಂಗ್ದ CRPFಗೆ ದಿಜಿನ ಖಂಗನ್ಕ್ರೆ ಹೈಬಸಿನ ಅಹನ್ಬ ಹೆಡ್ಲೈನ್ ತೌರಿ ಗಾನ್ಫ್ಯೂ ಮೇಲ್ದ ವರ್ಕಿಂಗ್ ಕಮಿಟಿ ಜಾಯಿಂಟ್ ಟ್ರೈಬ್ಸ್ ಕೌನ್ಸಿಲ್ ಮಣಿಪುರ್ನ ಸಿಂಧುನ ತಮೆಂಗ್ಲೋಂಗ್ ಹೆಡ್ ಕ್ವಾರ್ಟರ್ಸ್ಗೆ ಜಾದೋನಂಗ್ ಪಾರ್ಕ್ದ ಮೈರಾಕತ್ತುನ ಚುಂಜಾಂಗ್ಲುಂಗ್ ಪಾನ್ಮೈದ ಇಕೈ ಕುಂದಬ ಉತ್ಕ್ರೆ ಹೈಬಸಿನ ಅಹನ್ಬ ಹೆಡ್ಲೈನ್ ತೌರಿ ತಮೆಂಗ್ಲೋಂಗ್ ಟೈಮ್ಸ್ದ ಬಿಜೆಪಿ ಮಣಿಪುರ್ಗೆ ಪ್ರೆಸಿಡೆಂಟ್ ಅಧಿಕಾರಿ ಮಯೂಮ್ ಸರ್ದಾ ದೇವಿನ ರಾಜ್ಯಸಭಾ ಮೆಂಬರ್ಗೆ ನಾಮಿನೇಷನ್ ಫೈಲ್ ತೌಕಿಬಗೆ ಪಾವ್ ಅನಿಶುಭ ಹೆಡ್ಲೈನ್ ತೌರಿ ಹಿಲ್ಸ್ ಹಾರ್ನ್ಬಿಲ್ ಎಕ್ಸ್ಪ್ರೆಸ್ದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಲಿಸಿಂಗ್ ಅನಿ ಕುಂತರುಕ್ಕಿ ಮತಾಂಗ್ದ ದಿ ಓರ್ ಸೇನಾಪತಿನ ಸಿವಿಲ್ ಸೊಸೈಟಿ ಆರ್ಗನೈಜೇಷನ್ ಸಿಂಗ್ ಉಣಕಿಬಗೆ ಪಾವ್ ಅಹನ್ಬ ಹೆಡ್ಲೈನ್ ತೌರಿ ಕಿರಣ್
3: ಥಗಚರಿ ಚಿತ್ರಧಾನಿ ಅರೋಯ್ಬದ ಮರುವ ಪಾವ್ ಅಮುಹನ್ನ ನುಮಿತ್ ಖರನಿಗೆ ಮಮಾಂಗ್ದ ಪೊಂಗ್ರಿಲೊಂಗ್ ಪಾರ್ಟ್ ವಾನ್ದ ಖುನ್ಗೆ ಇಸಿಂಗ್ ಲಾಕ್ತ್ರೆ ಹೈದನು ಯಂಗ್ಸಿನ್ಬ ಸತ್ಕಿಬದ ಸತರಕ್ಕಿಬ ಎಟೆಕ್ತ ಮಿಯೋಯ್ ಅನಿನ ನಾಂಥೋಕ್ತುನ ಸೆಲಕ್ಲಗ ಅಮನ ಥೀಬ ಖಂಗ್ದನ ಲೈರಕ್ಕಿಬದು ಗರಾಂಗ್ಸಿನ ಫಂಗ್ಲೈ ಥೌಂಗ್ನಾ ಪರ್ವ ಮಣಿಪುರ್ ಮಸಾನಿದ ಬೀರ್ ಚಕ್ರ ಅದುಗ ಅಮದನ ಶೌರ್ಯ ಚಕ್ರ ಪೀದುನ ರಾಷ್ಟ್ರಪತಿ ನೇಕಾಯಿ ಕುಮ್ನಬ ಉತ್ಕ್ರೈ ಅಮಶು ಕೇಂದ್ರಗೆ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಂತ್ರಿ ಅಶ್ವಿನಿ ಬೈಷ್ಣವನ ಹೈರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೋಲು ಸಿಂಗ್ಬ ಸರ್ಕಾರನ ಸಹಿ ತರ ನಿಥೋಯಿಸಿದ ಭಾರತ್ಪು ಆಸ್ಪಿರೇಷನಲ್ ನ್ಯಾಷನಮ ಒಹೆನ್ನ ಬಗ್ಗೆ ಲಂಬಿದ ಲೇಪ್ತನ ಶಂಕ್ಷಿ ಲಕ್ಲಿ ಪಾವುಲೋಜರೆ

ಇನಾಕ್ತಾ ಲೈತ್ರವಸು ಅದುಮಕ್ ನಿಂಗ್ಸಿಂಗ್ದುನ ಲೈರಿವ ಮಾಗಿ ಮೈಥೋಂ ಮಾಗಿ ಖೊಂಜೆಲ್ ತಬು ಯೇಂಗ್ಬಗಿ ತಾಬಗಿ ಪೇನ್ಬ ನೈರಕ್ತ್ರಿವಸಿಬು ನುಂಸಿವನಿ ಹಾಯ್ಸಿರ ತಹಂಜಗದೌರಿಬ ಇಸೈ ಅಸಿಗಿ ಸೈಸಕ್ಪ ರಾಸ್ ಎಲಾಂಗ್ಬಂ ಸೈರೇಂಗ್ಬ ಅಜಿತ್ ನಿಂಗ್ಥೌಜಾ ಅಮದಿ ಸೈರಾಂಗ್ಬ ರಾಹುಲ್ ಬ್ಲೂ.

ನುಸಿಬದಾ ಐನ ಹೇಳಿ ನತ್ರಗ ನಂಗ್ನ ಹೇಳಿ ಹೈಬಗಿ ಮಹುತ್ ನಂಗ್ನಸು ಹೇಂದೆ ಐನಸು ತಾದೆ ಹೈಬನ ಹೇನ ಮಪುಂಗ್ ಫಾದವ್ರನೆ ಚಾಂಗ್ ಮಾನವ ಥಮೋಯ್ ಅನಿಗಿ ನುಸಿಬ ಅದು ಪಾಮದವ್ರ ಮರುಪ್ಸಿಂಗ್ ಲಾಂಥೋಕ್ಚೇರಿ ನಸಿಗೆ ಮರಿಸುವ ಇಶೈ ಪುಷ್ಪರಾಣಿ ಹುಯ್ದ್ರೋಮ್ ಅಮದಿ ಅಮಿತ್ ತಾಂಥ ಅನಿಗೆ ಅಪುನ್ಬ ಖೊಂಜೆಲ್ದ ನಿರುಪಮಾ ಖೇತ್ರಿಮೆಯುಮ್ನ ಸೈರೇಂಗ್ಬ ಅಮದಿ ಲಮ್ಯಾನ್ಬ ಎಂಜಿನ ಸೈರಾಂಗ್ಬ ಇಶೈ.

0: ಮರಮದುನ ಮಿಖಲ್ಲಸಿದ ಭಾರತೀಯ ಜನತಾ ಪಾರ್ಟಿ ಬಿಜೆಪಿಗೆ ಮಿರೇಪ್ ಅಧಿಕಾರಿ ಮಯುಂ ಸರ್ದಾ ದೇವಿಗೆ ಮಿರೇಪ್ ಸೇ ಯಾಕೆ ಬಿಗಲ್ವನೆನ ಮಿಖಲ್ಲಸಿದ ಶ್ರೀಮತಿ ಸರ್ದಾ ಖಕ್ತನ ಮಿರೇಪ್ ಒಯರಗನಿ. ಸ್ಪೆಷಲ್ ಇನ್ಟೆನ್ಸಿವ್ ರಿವಿಷನ್ ಎಸ್ಐಆರ್ಗ ಮರಿಲಿನ ಬಿಷ್ಣುಪುರ್ ಜಿಲ್ಲಾಗೆ ತೊಂಗಾನ್ ತೊಂಗಾನ್ ಪೋಲಿಂಗ್ ಸ್ಟೇಷನ್ಸಿಂದ ಬೂತ್ ಲೆವೆಲ್ ಆಫೀಸರ್ ಬಿಎಲ್ಒಸಿಂಗ್ನ ಇನ್ಯುಮರೇಷನ್ ಫಾರ್ಮ್ ಎಂಥೋಪಗಿ ಸಾಂಗ್ ಸಾದ ಮರುಬುದ್ರ ನಿಪಾನ್ ದಶಮಿಕ್ ತರುಕ್ ಯಾವ್ರೆ ಅದು ಇಲೆಕ್ಷನ್ ಕಮಿಷನ್ಗೆ ಆಫೀಷಿಯಲ್ ವೆಬ್ ಪೋರ್ಟಲ್ ಅದಿ ಮೊಬೈಲ್ ಅಪ್ಲಿಕೇಶನ್ ಯಾವ್ನ ಮೆನ್ಸಲಿಬ್ಬ ಫಾರ್ಮ್ ಬಿಎಲ್ಒಸಿಂಗ್ದ ಪಿಕಲಪ್ಗೆ ಸಾಂಗ್ನ ಹುಜಿಕ್ ಫಾವದ ಸಾದ ತರ ತರುಕ್ ದಶಮಿಕ್ ಮರಿ ತರೇ ಯಾವ್ರೆ. ಜಿಲ್ಲಾ ಅಸಿಗೆ ಡಿಸ್ಟ್ರಿಕ್ಟ್ ಇಲೆಕ್ಷನ್ ಆಫೀಸರ್ ಪೂಜಾ ಎಲಾಂಗ್ಬಮ್ನ ಥೋಕ್ಪ ಚೆರೋಲ್ ಮದಾಯಿ ಜಿಲ್ಲಾ ಅದುದ ರಿಜಿಸ್ಟರ್ ತೌರೊಬ ಇಲೆಕ್ಟರ್ಸಿಂಗ್ನ ಮಕೊಯ್ಗೆ ಇಮುಂಗ್ ಮನುಗೆ ಮಿಯುಸಿಂಗ್ ನಿಯೋಮ್ ಸುಮ್ನ ಅಮಸುಂಗ್ ಅಸ್ವೈ ಅರಾನ್ ಯಾವ್ದನ ಬಿಎಲ್ಒಸಿಂಗ್ದ ಅಥುಬ ಮತಂದ ಮೆನ್ಸಲಿಬ್ಬ ಫಾರ್ಮ್ ಪಿಕತ್ಪ ಗಮ್ನನಬ ಹಾನನ ಇಲೆಕ್ಟರ್ಸಿಂಗ್ ಉನ್ನದುನ ಮಿಫಮ್ನ ಸಿಂಗ್ಬ ಕಯಾ ಪಾಂಗ್ತೋಕ್ರೆ. ಕನಾಗುಂಬ ಇಲೆಕ್ಟರ್ ನತ್ರಗ ಮಿಯುಸಿಂಗ್ನ ಸಿಗ್ನಬ ಲೈರಬ ನತ್ರಗ ಅಕುಪ ಮರೋಲ್ ಖಂಗ್ನಿಂಗ್ಲಬದಿ ಟೋಲ್ ಫ್ರೀ ನಂಬರ್ 1950ದ ಟೆಲಿಫೋನ್ ತೌರಪ ಯಾಗನಿ ಹೈರಿ. ಕಾಂಗ್ಪೋಕ್ಪಿ ಜಿಲ್ಲಾಗೆ ನ್ಯೂ ಕೈಥಲ್ ಮಾನ್ವಿ ಪೊಲೀಸ್ ಸ್ಟೇಷನ್ ಕೋನ್ಬ ಸರೋಯ್ ಪಾಂದೋಂಗ್ಬದ ಖುಲಾಯ್ ಪೈಪನಿ ಸಿಗ್ನಬಸಿಂಗ್ನ ಗರಂಗ್ ಹಲಂಬ ಸುನ್ಜಾಂಗ್ಲುಂಗ್ ಪಾನ್ಮೈಗಿ ಅಸಿ ಭಕ್ಸಾಂಗ್ ಅಸಿ ಇಮುಂಗ್ ಮನುಂಗ್ನ ಲೌಕ್ರೆ. ಮಾಕಿ ಥವಾಯಾವುತ್ರ ಭಕ್ಸಾಂಗ್ ಅದು ನಗಾ ಸಿವಿಲ್ ಸೊಸೈಟಿ ಆರ್ಗನೈಜೇಷನ್ ಸಿಂಗಿಲು ಸಿಂಗ್ಬಸಿಂಗ್ ಯಾವ್ನ ಮಿಯಾಮ್ನ ರಿಮ್ಸ್ಗೆ ಮೋಕ್ತಗೆ ಪುಥೋರಗ್ಲಬ ಮತುಂಗ್ ರಿಮ್ಸ್ ಕಾಂಪ್ಲೆಕ್ಸ್ದ ಅವಾಬ ಫುಂಗ್ದೋಪಗೆ ಮಿಫಮ್ ಅಮಸು ಪಾಂಗ್ತೋಕಿ. ಮಹಾಕು ಮೀನುಂಗ್ ಶಿಲೈತನ ಹಲಂಬಗೆ ಥೋಂಗ್ ಅದುಬ ಜಾಯಿಂಟ್ ಟ್ರೈಬ್ಸ್ ಕೌನ್ಸಿಲ್ನ ಯಾಮ್ನ ಕನ್ನ ಯಾನಿಂದಬ ಫುಂಗ್ದೋಕ್ರೆ. ಮರಾಲೇಬಸಿಂಗ್ ಅಥುಬ ಮತಂದ ಫಾದುನ ಚೈರಾಕ್ ಪಿಬಿನಬ ಆಪಿಲ್ ತೌರಗ್ಲಿ. ಪಾವ್ಗೆ ಮರಕ್ ಥನ್ನ ಅತೇನ್ಬ ಬ್ರೇಕ್ ಅಮ್ಮ.
1: ಡೈಮಂಡ್ಸ್ ಪ್ರೊಜೆಕ್ಟ್ ಡಿಪಾರ್ಟ್ಮೆಂಟ್ ಆಫ್ ಪೆಥೋಲಜಿ ರಿಮ್ಸ್ ಇಂಫಾಲ್ನ ಬ್ರೆಸ್ಟ್ ಅಮಸುಂಗ್ ಲಂಗ್ ಕ್ಯಾನ್ಸರ್ನ ನಾರಬ ಪೇಷೆಂಟ್ಸ್ಗಿದಮಕ್ತ ಫ್ರೀ ಮೊಲಿಕ್ಯುಲರ್ ಟೆಸ್ಟ್ಗೆ ಕೊದೊಂಗ್ಚಾವ ಪಿಜರಿ. ಹೈರಿಬ ಟೆಸ್ಟ್ ಅದುದಿ ಬ್ರೆಸ್ಟ್ ಕ್ಯಾನ್ಸರ್ಗಿನ ERPR ಹಾರ್ಟ್ ಟು ನೋಯ್ ಅಮಸುಂಗ್ KI-67, ಲಂಗ್ ಕ್ಯಾನ್ಸರ್ಗಿನ EGFR ಮ್ಯೂಟೇಷನ್ ಟೆಸ್ಟ್ ಅಮಸುಂಗ್ ALK-ROS1 PD-L1 IIC ಟೆಸ್ಟ್. ಟೆಸ್ಟಿಂಗ್ ಅಸಿಗೆ ಮತೆಂಗ್ನ ಕ್ಯಾನ್ಸರ್ ಲಯಂಗ್ಬದ ಅಮಸುಂಗ್ ಟಾರ್ಗೆಟೆಡ್ ಥೆರಪಿದ ಯಾವ್ನ ಮತೆಂಗ್ ಒಯ್ಗನೆ. ಅಕುಪ ಮರೋಲ್ಗಿದಮಕ್ ಡೈಮಂಡ್ಸ್ ಪ್ರೊಜೆಕ್ಟ್ ಡಿಪಾರ್ಟ್ಮೆಂಟ್ ಆಫ್ ಪೆಥೋಲಜಿ ರಿಮ್ಸ್ ತನಬಿಯು.
2: ನುಪಿದ ಅಮದಿ ನುಪಾಸಿಂಗ್ದ ತೋಯ್ನ ನಾಗನ್ಬ ಥೈರೋಯ್ಡ್ಗೆ ಅನಾಬ ಮಕಲ್ಸುನ ಯೇಂಗ್ಬಗ ಲೋಯ್ನನ ಮಣಿಪುರ್ದ ಅಹಾನ್ಬ ಥೈರೋಯ್ಡ್ ಸ್ಕೇನ್ಗೆ ಫೆಸಿಲಿಟಿ ಲೈರಬ AOI ಬಬಿನಾ ಸ್ಪೆಷಾಲಿಟಿ ಹಾಸ್ಪಿಟಲ್. ಥೈರೋಯ್ಡ್ ಕ್ಯಾನ್ಸರ್ಗೆ ಹೈ ಡೋಸ್ ಅಯೋದಿನ್ ಥೆರಪಿಗೆ ಖುದೊಂಗ್ಚಾವ ಪಿಬಗ ಲೋಯ್ನನ CMHT PMJAY ಹೆಲ್ತ್ ಕಾರ್ಡ್ ಅಮಸುಂಗ್ ಗವರ್ಮೆಂಟ್ ಎಂಪ್ಲಾಯೀಸ್ಗಿಸು ಖುದೊಂಗ್ಚಾವ ಪಿಜರಿ. ಡಾಕ್ಟರ್ ಸಿಂಗ್ನ ಟ್ಯೂಮರ್ ಬೋರ್ಡ್ ಫಮ್ದುನ ಅನಾಬಸಿಂಗ್ಗೆ ಲಯೇಂಗ್ದ ಚಾವ್ನ ಮತೆಂಗ್ ಪಾಂಗ್ಲಿ. ಅಕುಪ ಮರೋಲ್ಗಿದಮಗ್ NABH ಫಂಗ್ಲಬ AOI ಬಬಿನಾ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಜೀವ ಜೇಲ್ ರೋಡ್ ಖಬೈಸೋಯ್ ಇಂಫಾಲ್ ಈಸ್ಟ್ ತಾನಬಿಯು.
0: ತಬಿರಿಬ ಪಾವಸಿ ಆಕಾಶವಾಣಿ ಇಂಫಾಲ್ ದಗಿನಿ. ಮಾಲೇಮ್ಗೆ ಅಕೋಯ್ಬಿಗೆ ಫಿವಂ ಕನ್ಬ ನುಮಿತ್ ಥೋರಂಗ ಮರಿ ಲೇನ ಥಾ ಅಮಸುಮ್ನ ಸತಗದಬ ಊ ಥಾಬಗೆ ಥೋರಂ ಬಿಷ್ಣುಪುರ್ ಜಿಲ್ಲಾಗೆ ಡೆಪ್ಯೂಟಿ ಕಮಿಷನರ್ ಪೂಜಾ ಎಲಾಂಗ್ಬಮ್ನ ಜಿಲ್ಲಾ ಅದುಗೆ ಕ್ವಾಕ್ತಾದಂಗಸೆ ಹೌದೋಕ್ರೆ. ಥೊರಮ್ ಅದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಬಿಷ್ಣುಪುರ್, ಡಿಸ್ಟ್ರಿಕ್ಟ್ ಪೊಲೀಸ್ ಮತ್ತು ಫೋರೆಸ್ಟ್ ಡಿವಿಷನ್ನ ಯಂಗ್ ಕ್ವಾಕ್ತಾ ಆರ್ಗನೈಸೇಷನ್, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಬಿಷ್ಣುಪುರ್ ಡಿಸ್ಟ್ರಿಕ್ಟ್ ಬ್ರಾಂಚ್ ಮತ್ತು ಸಯಾತಪ್ ಫೌಂಡೇಶನ್ಗೆ ಕುಸುಮದರಗ ಪಾಂಗ್ತೋಕಿಬನಿ. ಥೊರಮ್ ಅದು ಮರಿಲೇನ ಓ ಅಂಗಾಂಗದ ಶ್ರೀಮತಿ ಪೂಜಾ ಎಲಾಂಗ್ಬಮ್ನ ಹೈ ಮಾಲೇಮ್ಗೆ ಅಯಿಂಗ್ ಅಸಾ ಹೊಂಗ್ಲಪ್ಪನ ಮರಂ ಒಯ್ದುನ ಸಾಬಿಗೆ ಸಾಂಗ್ ಹೆಣ್ಗಲಗಲಿ ಬಸಿಗೆ ಯೇಂಗ್ಲಗ ಮಸಿಬು ಕನ್ನಬಗೆ ಪಾಂದಮ್ದ ಊ ಥಾಬಗೆ ಥೊರಮಸಿ ಪಾಂಗ್ತೋಕ್ಬನಿ. ಉಪಾಲ್ ಓಪಾಲ್ ಥಾದುನ ಅಕೋಯ್ಬಿಗೆ ಫಿಫಮ್ ಯೋಕತ್ತುನ ಥಮ್ನಬ ಹೊನಬದ ಮಿಫಮ್ ಖುದಿಮಂಗ್ನ ಇಸಾ ಇಸಾಗೆ ಥೌದಾಂಗ್ ನಿಖನ್ನ ಸರುಗ್ ಯಾಮಿನಸಿ ಮಾಗ್ನ ಹಾಯ್.
3: ಮಾಲೇಮ್ಗೆ ಥಾಕ್ತ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಸೆಲೆಬ್ರೇಟ್ ತಗೋಗಿ ಚಥಜರಪ್ಪು ಅಯ್ನ ಅಂಗಸಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಮಸುಂಗ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಸ್ಟ್ರಿಕ್ಟ್ ಬಿಷ್ಣುಪುರ್ ಪೊಲೀಸ್ಗೆ ಗೈಡೆನ್ಸ್ ಮಖಾದ ಅಕ್ಕೊಯ್ ಟ್ರೀ ಪ್ಲಾಂಟೇಷನ್ ಪ್ರೋಗ್ರಾಮ್ ಅಮ ಸಿಂಜಬನಿ. ಅಕ್ಕೊಯ್ನ ಅಂಗಸಿ ಎನ್ವೈರನ್ಮೆಂಟ್ ಡೇಗ ಮರಿ ಲೈನನ ಥಾರಿಬ ಊರುಸಿಂಗ್ ಅಸಿ ಹೌಹನ್ಬಿಬ ಪ್ರೊಟೆಕ್ಟ್ ತೌಬಿಬ ಕನ್ಸರ್ವ್ ತೌಬಿಬ ಮಾಲೇಮ್ಗೆ ಥಾಕ್ತ ಕ್ಲೈಮೇಟ್ ಚೇಂಜ್ಗೆ ಅವಾಬ ಅಕ್ಕೊಯ್ ಮಿಯೋಯ್ಬನ ಥೆಂಗನರಿಬಸಿದ ಅಕ್ಕೊಯ್ಗೆ ಥಾಯ್ತಗಿ ತೌಬಂಗಂಬ ಹರದು ಅಕ್ಕೊಯ್ ತೌಮಿನಸಿ.
0: ಪ್ರಧಾನಮಂತ್ರಿ ಸುರಕ್ಷಿತ್ ಮಾತೃತ್ವ ಅಭಿಯಾನ್ಗೆ ಸಹಿ ತರ ಸುರಕ್ಷ ಥೊರಂಗ ಮರಿಲೇನ ಹಕ್ಸಲ್ಗೆ ಲಂದ ಮಿಯಾಂಬು ನಿಂಥಿನ ಖಂಗನ್ಬಗೆ ಥೊರಂ ಅಮ್ಮ ಸಾಂದೇಲ್ ಜಿಲ್ಲಾಗೆ ಸಕ್ಪಿ ಕಾರೊಂಗ್ದ ಲೈಬ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಡಂಗಸಿ ಪಾಂಥೋಕ್ರೆ. ಮಮ ಅಮಸುಂಗ್ ಪೋಪದ ಗಾಯಿರಿಬ ಅಂಗಾಂಗ್ ಸಿಬಿಗೆ ಸಾಂಗ್ ಹಂತನಬ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ನ ಪ್ಯಾಕೆಟ್ಬ ಥಬಕ್ ಥೊರಂ ಕೈಯಾಗಿ ಮನುಂಗ್ ಸಣ್ಣ ಕೆ ಮದು ಪಾಂಥೋಕ್ಬನಿ. ಡಿಸ್ಟ್ರಿಕ್ಟ್ ಹೆಲ್ತ್ ಸೊಸೈಟಿ ಸಾಂದಿಯಲ್ಲಿ ಸಿಂಧುನ ಪಾಂಗ್ತೋಕಿಬ ಥೊರಮದುದ ಮಿರೋನ್ಬಿ ನುಪಿಸಿಂಗ್ಬು ಅಂಗಾಂಗ್ ಉನ್ನೆದ್ರಿಂಗೈದ ಯಾಮದ್ರಬದ ಅಮುಕ್ತಂಗ್ ಒಯ್ರಬಸು ಚೆಕಪ್ ತೌಥೋಕ್ನಬ ಅಖಂಗ್ ಅಯಿಸಿಂಗ್ನ ಪೌತಾಕ್ ಪೀಖಿ. ಥೊರಮದುದ ಡಾಕ್ಟರ್ ನರ್ಸ್ ಅಮಸುಂಗ್ ಅಸಾ ವಾಕರ್ ಸಿಂಗ್ಸು ಸರ್ವ್ ಯಾಕಿ. ಮಣಿಪುರದಗಿ ಸ್ಕ್ವಾಡ್ರೋನ್ ಲೀಡರ್ ರಿಜ್ವಾನ್ ಮಾಲಿಕ್ ಅಮಸುಂಗ್ ಬಿಎಸ್ಎಫ್ಗೆ ಕಾನ್ಸ್ಟೇಬಲ್ ಲೈಕಿದ್ರಬ ದೀಪಕ್ ಸಿಂಗಾಖಮ್ದ

0: Naharol ki khonjol thorum ta biribising bu taram do jodi ngasi ki thorum da thamjari naha sing na india ki mapanda lairik tamba chatpa haiba hiram ase ki matang da sweden da laiba upsala university da research scholar oina laibiri ba henry namai rakpam ga unaduna wariwatai sabagi thorum unaduna wariwatai sajari bi thongam bi iro
1: Nasekagi studio da lekshin duna library ba se student da research scholar oina library ba henry namai rakpam ni ahan makta da henry boy ko gi studio da ma dekhi gi naharol gi khonjal thorum da taram nok churi
2: thaga churi amasun khurum churi
1: ahan boy henry gi mama baba gi ming adagi life am student da kamai kamai library ba habi gi matang da hana thambi
2: baba gi ming na namai rakpam bunen amadi mama gi ming na namai rakpam ongbi shanti devi life am na chingamukha yang nam lekai chingzamai da oidui ni aduga hozik sweden da is a research scholar phd toraga device physics da research toraga lesavane
1: aduga ngasia koina khana nai na jakadori bihiram sita lakchara ga manipur gi naha singna mapandala ekdam bachatpa haibasi matang da wahau doin hana kitang thambi
2: hozik awon ma mayam lae manipur de gi leiba chatkiba mapandala ibasi masing sumayam yame aduga aina mapanchat pegi preparation tar pumatam dale id masters adwai id bachelor's lawyer pa master ta tawre ya dubu hozik ti a one by bu class 12 da ta high school da kai banga mona su dum kamaina chaka da ge na hang bagi tanja su dum lak ta banate aduna a one by bu sini kachin ko ya prithibi gi mapum khudi makta manipur de gi chatki ba mayam dum thing ne
1: aduga akhoi gi manipur gi na amana hadi mahai roya mana hai jaba tar mapan da like tam chatki na khan bata ga di kari kari preparation chang ge duga makhoi gi tangai phadaba sing aduga bajana samlam na kitang thambi
2: na amana mapan nam da hadi india gi wang ma da chatki hai ga di aina sum khan jaba da ani tong na dar kar le ni khale larik tam bagi rom da hadi academic site ta ma aduga akhoi gi isha gi waina personal site ta ma su da kar le bra na khale adu lariki site la kan sida kamai to ge hai kana koi chum na ma yam wang na phangdramuk su adum changchat amada like adum phana horak pa basi adum takarle english ki exam TOEFL high adugi atopa adumaina makhin khara le adugumba sikhar thaba machangi aduga qualify hoiba changi aduga akoina college application to umatam na traga scholarship application to umatam da statement of purpose haiba haidi ajc ki course kadawai tamningi no natraga aina si pa pana chatningi se kadawai gi chatningi no haina akoina iba machangi pe chamamu asi gi su su prepare to ba machangi adudagi letter of recommendation haina akoina haumina rakpa oza sing haide akoi bu takpi tabbi rakpa natraga akoina internship toru ba natraga thabak toru ba phumam dagi akoi se thabak kamaina to wi natraga karma mi no haibu se saktak ba chema letter of recommendation se si su changani aduga isha ma isha gi oina personal site la agadi wakhan lon lepa ma change haidi ma panlam da chatke hari gadi itonda chekka da bo oibuni na ai se itonda kamaina hingbu ngami haibu gi khara preparation changi na khanje chakta thongbu bu oiro na pada isha narakpada kare maina isha je phan gani haibasi aju su adum changdabana tik aduga khwai maru waina hingbada changdoi ba paisa sa kare maina lakani paisa je yumnu putho kadra na traga scholarship amadai lakadra na tar isha na part time toroga tanche kadra haiba si gi wakhan lon je su khandaba yate na haining
1: tonga na lai ra dabni na aduga akhoi gi chatpa ya ba gi lambi sing sa kamai kamai na lai na thambi ning ba gi
2: chatpa ya ba se khoi ni isha i tonda paisa putho kadra ga chatpa su yadabana te paisa lai jara ga di aduna khwai de gi sambal lamben oidoi ni adubu akhoi mani purdegi horak paje middle class aduna yambani na khoi paisa putho pangam traga su hauji ki matam da di scholarship na traga funding hai se sisina adum mating laura ga chatpa adum yae bu aduda scholarship ki makhan je government na piba scholarship lai india government na traga foreign government na piba su lai amasung university scholarship hai di university amana masamat onda adum piza ba fee waivers high ko si sa adu su lai adu gi wang ma da research assistantship na traga larik ta aga paisa khra phang ba adu su lai si na ta ba hire ga na akhoi na bank ta gi education loan lo ba gi tanja su dum lo ba yai ana hai ni gi adu bu planning khra di chang nge paisa yamak pani na kamai na han dok ka ni paisa lo thi ga ni hai ba su khan ba ma tau ta na hai ni gi adu na akhoi na si miam si gi preparation ta bu ma tam da akhoi na academic record se phaza han ba adagi huzige khoina ining asai panjaki ba english language test cc ma qualify oibi ba statement of purpose su phajani ibi ba aduga strong letter of recommendation si phajana thambi ba ma changi aduna akoina paisa lai traga su kharbu khonaradi ಅದಕ್ಕೆ ಮತ್ತ ಅಪ್ಲೈ ತೋರಗದಿ ಅದುಮ್ ಸ್ಕಾಲರ್ಶಿಪ್ ಅಮಗಿ ಮತ್ತೆಂಗನಕೋ ಅದುಮ್ ಅಕೋಯ್ನ ಪಾಮಿಬ ಪಂದುಂಗುಂ ಅದುಮ್ ಫಂಗನಿನ ಥಾಜಿ
1: ಮಪಾಂದ ಚಲ್ಲಗ ಅಕೋಯ್ ಲೈಕ್ ತಂಬ ಯಾಬಗಿ ವೇಸೆ ಮ್ಯಾಮ್ ಅಮಲೇರಗಸು ಮ್ಯಾಮ್ನ ಹೆನ ಯಾಮ್ನ ತಂಗನೋ ಇಸಿದಿಂಗ ಸಾಗಿ ಸ್ಕಾಲರ್ಶಿಪ್ ಕಿ ಮತ್ತೆಂಗನ ತೋಬಸೆ ಶಿಶಿರ ಹೈನ ಅದುಮೈನ್ ಖಂಜೈಗೋ ಅದುನ ಸ್ಕಾಲರ್ಶಿಪ್ ಥೀವೆಸೆ ಸಿದಿ ಮತೋಕರಮ್ನ ಥೀನಿ ಅದುಗ ಸ್ಕಾಲರ್ಶಿಪ್ ಕಿ ಮೋಂಗ್ ಮತೋಸಿಂಗ್ ಅದುಗಿ ಮತಾಂದ ಜುಕಿ ತಂಗ ಸುಗೈನ ಹೈಬಿರಮ
2: ಸ್ಕಾಲರ್ಶಿಪ್ ಕಿ ಮತಾಂಗ್ಸೆ ಕ ಹೋಯ್ ಸ್ಕಾಲರ್ಶಿಪ್ ಥೀವೆಸೆ ಹುಜಿಕಿ ಮತಂದಿ ಇಂಟರ್ನೆಟ್ ಕಿ ಮತಂನಿ ಅದುಮ್ ಗೂಗಲ್ ದ ಸ್ಕಾಲರ್ಶಿಪ್ ಫಾರ್ ಇಂಡಿಯನ್ ಸ್ಟೂಡೆಂಟ್ ಟು ಸ್ಟಡಿ ಅಬ್ರಾಡ್ ಹೈರಗ ಅದುಮ್ ಥೀವೆಸು ಅದುಮ್ ಥೋಲಕ್ಕನಿ ಅದುಗಿ ವಾಂಗ್ಮದ ಎಜುಕೇಶನ್ ಡಾಟ್ ಜಿಒವಿ ಡಾಟ್ ಐ ಎನ್ ಸಿದ ಚಂಗ್ಬೀರಗ ಕೋ ಎಕ್ಸ್ಟರ್ನಲ್ ಸ್ಕಾಲರ್ಶಿಪ್ ಸಿದ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಪಿಬ ಸ್ಕಾಲರ್ಶಿಪ್ ಮ್ಯಾಮ್ಸು ಥೋಕ್ಪನಿ ಸಮ್ನ ಪಲ್ಲಬದ ಕಾಮನ್ವೆಲ್ತ್ ಮಾಸ್ಟರ್ ಸ್ಕಾಲರ್ಶಿಪ್ ಯುನೈಟೆಡ್ ಕಿಂಗ್ಡಮ್ದ ಚತ್ಪಗಿ ಅದರದಗಿ ಗ್ಲೋಬಲ್ ಕೊರಿಯಾ ಸ್ಕಾಲರ್ಶಿಪ್ ಇಟಾಲಿಯನ್ ಗವರ್ಮೆಂಟ್ ಸ್ಕಾಲರ್ಶಿಪ್ ಜಪಾನೀಸ್ ಗವರ್ಮೆಂಟ್ನ ಪಿಬ ಮ್ಯಾಕ್ಸ್ ಇಸಿ ಮ್ಯಾಮ್ಸೆ ಮ್ಯಾಮ್ಗೆ ಮರಕ್ತಗಿ ಕಾಮನ್ ಒಯ್ಬಸಿಂಗ್ನೆ ಸಿನತಬ ಮ್ಯಾಮ್ಸು ಲೈ ಅದುಗ ತೌಬ ಯಾಬ ಅಮದಿ ಅಕೋಯ್ಗಿ ಯೂನಿವರ್ಸಿಟಿಗಿ ವೆಬ್ಸೈಟ್ ಮೊಯ್ಗಿ ಆಫಿಶಿಯಲ್ ವೆಬ್ಸೈಟ್ ಸಿದ ಚಂಗ್ಬೀರಗ ಸಿದ ಮೊಯ್ನ ಅದುಮ್ ಟ್ಯಾಪ್ ಅಮ ಅದುಮ್ ಯಾರೋಂಗನಿ ಲೈಕ್ ತಂಬಸೆ ಕಮಾಯ್ನ ಫಂಡಿಂಗ್ ತೌಗನಿ ಹೈಬಗಿ ಡೀಟೇಲ್ಸ್ ದ ಇರಗ ಯಾರೋಂಗನಿ ಅದುದ ಸ್ಕಾಲರ್ಶಿಪ್ ಗೆ ಆಪ್ಷನ್ಸ್ ಅದುಮ್ ಯಾರೋಂಗನಿ ಪಿಬ ಅದುದು ಚಂಗಗ ಯಿಂಗ್ಬಿಬಿ ಯಾಯ್ ಅದುದ ತನ್ನ ಅತೈ ಫೌಂಡೇಶನ್ಸ್ ಮ್ಯಾಮ್ನ ಪಿಬ ಸ್ಕಾಲರ್ಶಿಪ್ಸ್ ಅದುಮ್ ಲೈಗನಿ ಅದುನ ಮತಮ್ ಚಂಗ್ನ ಥಿಬಿರಗದಿ ಅದುಮ್ ಅಮದಿ ನತ್ರಗ ಅಮದಿ ಅದುಮ್ ಫಂಗನಿ ನ ಹೈನಿಂಗೆ
1: ಅದುಗ ಮಣಿಪುರಗೆ ಮಹೈರೋಯ್ ಅಕೋಯ್ ಮಣಿಪುರದ ಸುಮ್ ತಮ್ ಅಮ್ಮಗ ಹೈತಾರೆ ಕಂಟ್ರಿಗೆ ವಾಂಗ್ಮದ ಚತ್ಕೆ ಕಾಯ್ನಗ ಕಲಕುವ ಮತಮ್ದ ಐಜಿ ಕಶು ಗಮ್ದು ಮಾಂದದ ಅಕೋಯ್ದಿ ಸಾಯ್ದ ಲೋಕಲ್ಟಿ ಸುಮ್ ತಮ್ ಜಾಬನಿ ಕಾಯ್ನಗ ಕಂಚವ ಮಹೈರೋಯ್ ಲೈದನಕ ಅದಿ ಟ್ರಿಮ್ ವಾಂಗ್ಜರಗ ಸು ಅಕೋಯ್ ಫೈನಾನ್ಸಿಯಲ್ ಸಿಚುವೇಶನ್ ಜಿಕ್ತಂ ಗಮ್ದು ಮಾಂದಿ ಕಾಯ್ನಗ ದುಮಾಯ್ ಸುಮ್ ವಾಖನ್ ಹಂದಜವ ಮಹೈರೋಯ್ ಸು ತುಮ್ ಲೈರೋಯ್ ಹನಿಯ ಲೈತ ಹೈಜರಿಬ ಅದು ಸಿಗಿ ಮತಾಂದ್ರಿ ಸುಮ್ ತಮ್ಬಿನಿ ವಫಮ್ ಲೈಬಿಬ್ರ ಕೈ ಹೈಬಿನಿಗೆ
2: ಹೋಯ್ ಅಕೋಯ್ ಸಿದ ಮಣಿಪುರದ ಅದುಮ್ ತಮ್ಮ ಅಗಸ ಬ್ಯಾಚುಲರ್ಸ್ ಮಾಸ್ಟರ್ಸ್ ತಮ್ಮ ಅಗಸ ಪಾನ್ ಚತ್ ಪಚೆ ಯಾ ಕದಬೈಗಿ ಯಾರೋಯ್ ತವುದಬು ಖತಂಗ್ ಅವಾತ್ಪ ಕ್ರಮ ಮೇನ್ಬ ಅಮದಿ ಚಂಗೆ ಅನ ಹೈನಿಂಗೆ ಅಕೋಯ್ನ ತಮಕ್ಪಸೆ ಲಾರಿಕ್ಕಿ ಲಾರಿಕ್ ಒಯ್ನ ತಮಕ್ಪದಿ ಥಿಯೋರಿ ಒಯ್ನ ತಮಕ್ಪದಿ ಅದುಮ್ ಇಮಾನ್ ಮಾನೆ ಹಾಯ್ದಿ ಸಿದಬು ತಮ್ಮಸು ಅಯ್ನ ಲೈಬ ಸ್ವಿರಿಂದಬು ತಮ್ಮಸು ತಮ್ಮಿಬ ಸಬ್ಜೆಕ್ಟುದಿ ಅದುಮ್ ಚಪ್ ಮಾನೆ ಅದುಬ ಅಕೋಯ್ನ ಕಿತಂಗ್ ವಾತ್ಪ ಹಾರಗದಿ ಅಕೋಯ್ಗಿ ಪ್ರಾಕ್ಟಿಕಲ್ ಒಯ್ನ ಅದಗಿ ಖುದ್ ಸಾನ ತೌಬ ತಬಕ್ಸೆ ಅಕೋಯ್ಜೆ ಫೆಸಿಲಿಟಿ ಲೈತಬನನಿ ಖಂಗ್ದೆ ಅಪರ್ಚುನಿಟಿ ಫಂಗ್ದಬನನಿ ಖಂಗ್ದೆ ಕಿತಂಗ್ ವಾತ್ಲೆ ಮಸಿ ಕಮರಮಾಯ್ನ ಮೇನ್ಗದಗೆ ಹಾಯ್ ತಾರಗದಿ ಇಂಟರ್ನ್ಶಿಪ್ ಹಾಯ್ಬಸೆ ಇಂಟರ್ನ್ಶಿಪ್ ಖುದಂಚಾಬಸೆ ಲೌಬ ಫೈಯೇನ ಖಲ್ಲೆ ಇಂಟರ್ನ್ಶಿಪ್ಸೆ ಸಿಸು ಪೈಸಾ ತಿಂಗೈ ಲೈತೆ ಹುಜಿಕ್ತಿ ಅದುಮ್ ತೊಲೊ ಪಿಬ ಇಂಟರ್ನ್ಶಿಪ್ಸು ಲೈ ಪಿದಬದ ಅನಂಬದಿ ಒಯ್ ಅದುಬು ಪಿಬಸು ಲೈ ಅದುಗ ಅತೊಪ್ಪ ಇನ್ಸ್ಟಿಟ್ಯೂಟ್ ಇಂಡಿಯಾಗಿ ಮಫಮ್ಸಿಂಗ್ದ ಪವರ್ ಪವರ್ಬ ಐ ಐ ಟಿ ಗುಂಬ ಐಸರ್ ಗುಂಬದ ಅದುಮ್ ಚಲ್ಲಗ ಎಕ್ಸ್ಪೆರಿಮೆಂಟ್ ತೌಬ ನತ್ರಗ ಹೋಯ್ ಅಯ್ನ ಸೈನ್ಸ್ ಓರಮನೆ ಎಕ್ಸ್ಪೆರಿಮೆಂಟ್ ಹಾಯ ನತ್ರಸು ಕಂಪನಿದ ಚಲ್ಲಗ ಅದುಮ್ ತಬಕ್ಸೆ ತೌರಗ ಖುದ್ನ ತಾಪ್ ತಾಪ್ ಪೈಬ ಗುಂಬಸೆ ಕರ ತಂಬ ಸಿ ಚಂಗೇನ ಖಲ್ಲೆ ಸಿನ ಟೆಕ್ನಿಕಲ್ ಸ್ಕಿಲ್ಸ್ ಹಾಯ್ನ ಹಾಯ್ರಿಗ ಅಯ್ನ ಅದು ನತ್ತಬಿದ ಸಾಫ್ಟ್ ಸ್ಕಿಲ್ಸ್ ಹಾಯ್ದಿ ಲಾರಿಕ್ನ ತಂಬಿಬ ನತ್ತಬ ಅಕೋಯ್ನ ಇಶಾನ ಡೆವಲಪ್ ತೌಜಗದಬ ಖರ ಲೈ ಅದುಸು ತಂಬ ಚಂಗೆ ಅಕೋಯ್ ಮಣಿಪುರಿ ಹೊರಕ್ಪ ಇಸಾಮಕ್ಸು ಅಯ್ನ ಅಕೋಯ್ಸೆ ಗಾಂಗ್ತೊಕ್ತಬ ಕ್ವೆಶನ್ ಮ್ಯಾಮ್ ಹಂಗ್ದಬ ವಹಂಗ್ ಹಂಗ್ದಬಸೆ ಮಪಾನ್ ತೊಲಕ್ಕಂದದಿ ಯಾಮ್ ಖುದೊಂಗ್ತಿನಿಂಗೈ ಅಯ್ ಅದುನ ಅಕೋಯ್ಜೆ ಸಿ ಹೇಕ್ ತಮ್ಮಗ ಸುಮ್ ಹಾಯ್ದೊಕ್ತನ ಲಾಕ್ಪನಿನ ಕುದಕ್ತ ವಾಂಗಾಂಗು ಹಾಯ್ಬಸೆ ಮ್ಯಾಮ್ ಹೆತ್ತ ಯಾದೆ ಅದುನ ಮ್ಯಾಮ್ ಸ್ಪೋರ್ಟ್ಸ್ದಬು ಯಾವಗೇರ ಅದುದಗಿ ಮ್ಯಾಮ್ ಉಮಾಂಗ್ದ ತೊಕ್ಪ ವಾಂಗಾಂಗ್ಬ ಖರ ತೌಗೇರ ನತ್ರಗ ವಾಲಂಟಿಯರಿಂಗ್ಬು ತೌಗೇರ ಮ್ಯಾಮ್ ಪುನ್ಬ ಮ್ಯಾಮ್ ಉಮಾಂಗ್ದ ವಾಂಗಾಂಗ್ಬ ತಂಬಸೆ ಸಿಜೆ ಚಂಗೆ ಕ್ವೆಶನ್ ಹಂಗ್ಬ ಹಾಯ್ದಿ ಸಿಸಿನ ಕರಿಗಿನೋ ಸಿಸಿನ ಕದೋಬಗಿ ತೌಬನೋ ಅಜುಮಾಯಿನ ವಾಟ್ ಹೌ ವೆನ್ ಅದುಮಾಯಿನ ಹಂಗ್ಬಗುಂಬ ಅದುಗುಂಬಸು ಖರ ಚಂಗೆನ ಹೈಜನಿಂಗೆ ಸಿದಗಿ ಅಹೇನ್ಬ ಹಾಯರ್ಗದಿ ಅಕೋಯ್ನ ಲೀಡರ್ಶಿಪ್ ಕ್ವಾಲಿಟಿ ಹಾಯ್ ಲೀಡರ್ಶಿಪ್ ಕ್ವಾಲಿಟಿ ಹಾಯ್ದಿ ಮ್ಯಾಮ್ಬು ಲಮ್ಚಿಂಗ್ ಬಿಬ ಗಂಬ ಮಿ ಅಮ ಸಿಜೆ ಕರಮಾಯ್ನ ಅಕೋಯ್ನ ಇಸಾದ ಸೇಮ್ ಸಾಗದಗೆ ಹಾಯ್ ತಾರಗದಿ ಅಕೋಯ್ ಕಾಲೇಜ್ಗೆ ಫೇಸ್ತಬು ಸಿಲ್ಲಸು ಅದಗಿ ಮ್ಯಾಮ್ಗೆ ಕ್ಲಬ್ದಬು ವಾಲಂಟಿಯರಿಂಗ್ ಸರ್ವಿಸ್ ತೌರಗ ಅಕೋಯ್ ಸಿಟ್ಪ ಸಿಂಗ್ಬ ತೌಬಗಿಬು ಸಿಲ್ಲಸು ಇಸಿ ಮ್ಯಾಮ್ಜೆ ಮಚಾ ಮಚಾ ಮ್ಯಾಮ್ಸೆ ತೌರಗ ಅಕೋಯ್ನ ಇಸಾದ ತಮ್ಜಬ ಯಾಯ್ ಅದುಮಾಯ್ನ ತೌರಗ ಅಕೋಯ್ನ ಯುಮ್ದ ಮಣಿಪುರ ಅದುಮ್ ತಮ್ಮಗಸು ಅಕೋಯ್ ಅವಾತ್ಪ ಮ್ಯಾಮ್ಜೆ ಮೇನ್ಬ ಯಾಯ್ ಅನ್ನ ಹೈನಿಂಗೆ ಸೊ ಮ್ಯಾಮ್ಸೆ ಮೇಲೆ ಮತ್ತದಿ ಖರ ಚಂಗಿ ಅದನ್ನಬು ಅಕೋಯ್ನ ಮತ್ತಮ್ ಖರ ಲೌರಗ ಪ್ರಿಪರೇಷನ್ ತೌರಗ ಕದೋಬಗಿ ಚತ್ಪ ಯಾರೋ ಯಾಯ್ ಅದುದಗಿ ಅಹೇನ್ಬದ ಲೋನ್ ನಮ್ಮ ತಂಬಸೆ ಸಿ ಯಾಮ್ ಕನ ಏನ ಹೈನಿಂಗೆ ಫ್ರೆಂಚ್ ಪೂ ಹೋಗ್ಯಾರ ಸ್ಪ್ಯಾನಿಶ್ ಪೂ ಹೋಗ್ಯಾರ ಚೈನೀಸ್ ಪೂ ಹೋಗ್ಯಾರ ಇಂಗ್ಲಿಷ್ ನತ್ತಬ ಅತೊಪ್ಪ ಅಮ್ಮ ಹೇನ ತಂಬಸೆ ಖುದುಂಚಾಬ ಹೇನ ಫಂಗ್ಬಗಿ ತಂಜಾ ಅಮನೆ ಏನ ಹೈನಿಂಗೆ ಹೈದಿ ಮ್ಯಾಮ್ ಜಪಾನೀಸ್ ತಮ್ಮಗ ಜಪಾನ್ದ ತಬಕ್ ತೌಬ ಮ್ಯಾಮ್ ಅಮ ಲೈ ಹೈದಿ ಇಂಡಿಯಾಗ ಜಪಾನ್ಗ ಮೊಯ್ ತಾಯಪ್ ಲೈಬನಿನ ಅದಗಿ ಅಕೋಯ್ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ತಂಬಗುಂಬ ಅದಗಿ ಇಸೈ ಸಕ್ಪಗುಂಬ ತಂಬಸೆ ಅಕೋಯ್ಜೆ ಅಯ್ನ ಹೊರಪದಲ್ಲಿ ಕ್ಯಾ ತಮ್ಮಕ್ತೆ ಅದನ್ನ ಸಿಜೆ ಅಂಗಾಂಗ್ಸಿಂದ ತಮ್ಮನಿಗೆ ಕೇಗಿನ ಹಾಯ್ರ ಪಾಂತೋಲ ಅದಿ ಮ್ಯಾಮ್ಸ್ ಇಹೈದ ಹೈ ಬೈತಾ ಇತ್ತು ತವ ಇಸೈ ಸಕ್ಪಜು ಹೈ ಗುಂತಾವ ಇನ್ಸ್ಟ್ರೂಮೆಂಟ್ಸ್ ಮ್ಯಾಮ್ಸೆ ಲೋಯ್ನ ಅನ್ನಂಬ ಲೋಯ್ನ ಖಂಗೆ ಮೊಯ್ಸೆ ಅಕೋಯ್ಜೆ ಟ್ಯೂಷನ್ ಚಲ್ಲಿಂಗೈದ ಸಾನಾ ರಕ್ತವ ಗುಂಬ ಸಿಗುಂಬಸಿಜು ಸುಮ್ ಹುಜಿಕ್ತದಿ ನುವಾಯ್ತೇನ ಹೈನಿಂಗೆ ಹೈದಿ ಸಾನಬಸು ಖರ ಯಾಮ್ ತೋರ ಅಮಸು ಕಾಯ್ನ ಹೈದಿ ಯಾಮ್ ಕನ ಟೆಕ್ನಿಕಲ್ ಅಯ್ನ ಸಾನಬ ನತ್ತವ ಸಾನಬಗಿ ಸಾನಬ ಹಾಯ್ತಾರೇನೆ ꯍꯥꯏꯗꯤ ꯅꯨꯡꯉꯥꯏꯅ ꯁꯥꯟꯅꯕ ꯍꯩꯕ ꯍꯩꯇꯕꯒꯤ ꯅꯠꯇꯕ ꯑꯩꯅ ꯑꯥꯗ ꯆꯠꯂꯀꯥꯟꯗ ꯐꯨꯠꯕꯣꯜꯕꯨ ꯁꯥꯟꯅꯕ ꯑꯣꯏꯔꯁꯨ ꯚꯣꯂꯤꯕꯣꯜꯕꯨ ꯁꯥꯟꯅꯕ ꯑꯣꯏꯔꯁꯨ ꯍꯩꯕ ꯍꯩꯇꯕ ꯂꯩꯇꯦ ꯑꯗꯨꯕꯨ ꯃꯌꯥꯝ ꯄꯨꯂꯞ ꯁꯥꯟꯅꯃꯤꯅꯦ ꯑꯩꯅ ꯍꯩꯇꯕꯗꯨꯁꯨ ꯃꯌꯥꯝꯅ ꯇꯥꯛꯏ ꯑꯗꯨꯒ ꯑꯩꯅ ꯈꯪꯗꯕꯗꯨꯁꯨ ꯑꯗꯨꯝ ꯍꯥꯏ ꯍꯥꯏꯗꯤ ꯏꯔꯥꯟ ꯁꯤꯗꯕꯤꯗꯀꯣ ꯍꯥꯏꯗꯤ ꯑꯦ ꯁꯨꯃꯥꯏꯅ ꯇꯧꯒꯗꯕꯅꯤ ꯍꯥꯏꯔꯒ ꯃꯌꯥꯝ ꯄꯨꯂꯞ ꯄꯨꯂꯞ ꯁꯥꯟꯅꯃꯤꯅꯕ ꯑꯗꯨꯒ ꯍꯩꯇꯨꯁꯨ ꯇꯥꯛꯄꯤꯕꯁꯦ ꯁꯤ ꯑꯗꯨꯝ ꯊꯤꯡꯅꯩ ꯑꯥꯗꯅ ꯁꯤ ꯃꯌꯥꯝ ꯍꯣꯕꯤꯁ ꯑꯣꯏꯅꯀꯣ ꯇꯧꯔꯒ ꯁꯨꯝ ꯃꯌꯥꯝꯒ ꯄꯨꯟꯕ ꯇꯝꯕꯗꯒꯤ ꯑꯗꯨꯒ ꯁꯣꯐ ꯁ꯭ꯀꯤꯜꯁꯦ ꯑꯗꯨꯝ ꯃꯇꯣꯟꯗ ꯑꯗꯨꯝ ꯗꯦꯚꯂꯞ ꯇꯧꯔꯛꯀꯅꯤꯅ ꯍꯥꯏꯅꯤꯡꯉꯦ
3: ꯃꯅꯤꯄꯨꯔꯗꯒꯤ ꯂꯥꯛꯄ ꯑꯩꯈꯣꯏꯁꯦ ꯄꯤꯛꯏꯉꯩꯗꯒꯤ ꯍꯧꯅ ꯙꯔꯃꯗꯕꯨ ꯑꯣꯏꯔꯣ ꯃꯌꯥꯝ ꯄꯨꯜꯂꯒ ꯍꯧꯔꯛꯏ ꯑꯗꯒꯤ ꯆꯥꯕ ꯊꯛꯄꯗꯕꯨ ꯑꯣꯏꯔꯣ ꯃꯈꯟ ꯃꯈꯟ ꯃꯌꯥꯝ ꯑꯦꯛꯁꯄꯣꯁ ꯇꯧꯔꯒ ꯂꯥꯛꯏ ꯑꯗꯨꯅ ꯆꯠꯄ ꯃꯐꯝ ꯈꯨꯗꯤꯡ ꯑꯩꯈꯣꯏ ꯃꯤ ꯃꯌꯥꯝ ꯃꯔꯛꯇ ꯀꯃꯥꯏꯅ ꯑꯦꯗꯖꯁ ꯇꯧꯅꯤ ꯈꯪꯉꯤ ꯆꯥꯕ ꯍꯥꯏꯔꯦ ꯌꯥꯝ ꯀꯟꯅ ꯑꯩꯈꯣꯏꯁꯤ ꯆꯥꯏ ꯆꯥꯗꯦ ꯌꯥꯝ ꯂꯩꯇꯦ ꯑꯗꯨꯅ ꯃꯐꯝ ꯑꯃꯗ ꯆꯠꯂꯀꯥꯟꯗ ꯌꯥꯝ ꯅꯨꯡꯉꯥꯏ ꯑꯩꯅ ꯂꯩꯕ ꯃꯐꯝ ꯁ꯭ꯋꯤꯗꯦꯟ ꯑꯁꯤ ꯌꯨꯔꯣꯞꯀꯤ ꯃꯅꯨꯡ ꯆꯠꯂꯤ ꯌꯨꯔꯣꯞꯁꯤꯁꯨ ꯂꯣꯟꯂꯤ ꯌꯥꯝꯕ ꯃꯐꯝꯅꯤ ꯑꯗꯨꯅ ꯑꯩꯈꯣꯏꯅ ꯆꯪꯕ ꯃꯇꯝꯗ ꯑꯗꯨꯝ ꯑꯩꯈꯣꯏꯒꯤ ꯌꯨꯝꯗ ꯇꯧꯈꯤꯕ ꯃꯑꯣꯡꯁꯦ ꯈꯤꯇꯪ ꯈꯦꯠꯅꯔꯒꯁꯨ ꯑꯗꯨꯝ ꯕꯦꯁꯤꯛꯇꯗꯤ ꯑꯗꯨꯝ ꯃꯥꯟꯅꯩꯅ ꯍꯥꯏꯅꯤꯡꯉꯦ ꯑꯗꯨꯒ ꯑꯩꯈꯣꯏꯁꯦ ꯂꯥꯏꯔꯤꯛ ꯇꯝꯃꯛꯄꯗ ꯏꯪꯂꯤꯁꯁꯦ ꯌꯥꯝ ꯍꯩꯔꯒ ꯂꯥꯛꯑꯦ ꯑꯗꯨꯅ ꯑꯩꯈꯣꯏꯅ ꯄ꯭ꯔꯤꯊꯤꯕꯤꯒꯤ ꯂꯦꯚꯦꯜꯗ ꯌꯦꯡ ꯃꯇꯝꯗ ꯑꯩꯈꯣꯏꯁꯦ ꯏꯪꯂꯤꯁ ꯌꯥꯝ ꯍꯩꯅ ꯊꯣꯛꯑꯦ ꯌꯨꯔꯣꯞꯇ ꯆꯠꯄ ꯃꯇꯝꯗꯗꯤ ꯏꯪꯂꯤꯁꯁꯦ ꯑꯩꯈꯣꯏꯁꯦ ꯌꯥꯝ ꯍꯩꯕ ꯆꯤꯡꯉꯦꯕ ꯑꯩꯈꯣꯏꯁꯦ ꯄꯤꯛꯏꯉꯩꯗꯒꯤ ꯏꯪꯂꯤꯁ ꯌꯥꯝ ꯐꯖꯅ ꯇꯝꯕꯤꯔꯛꯏ ꯑꯗꯨꯅ ꯁꯤ ꯈꯨꯗꯣꯡ ꯆꯥꯕꯅꯦꯅ ꯍꯥꯏꯅꯤꯡꯉꯦ
1: ꯅꯨꯡꯉꯥꯏꯖꯩ ꯑꯗꯨꯒ ꯑꯩꯈꯣꯏꯅ ꯁꯨꯃꯥꯏꯅ ꯃꯄꯥꯟꯗ ꯂꯥꯏꯔꯤꯛ ꯇꯝꯕ ꯆꯠꯀꯦ ꯍꯥꯏꯕ ꯃꯇꯝꯗ ꯇꯣꯉꯥꯟ ꯇꯣꯉꯥꯟꯕ ꯑꯦꯖꯦꯟꯁꯤꯁꯤꯡꯒꯤ ꯊ꯭ꯔꯨꯗꯒꯤꯀꯣ ꯑꯗꯨꯝ ꯆꯠꯄꯁꯨ ꯂꯩꯅꯩꯗꯅ ꯑꯗꯨꯗꯨꯅ ꯁꯤꯒꯤ ꯃꯇꯥꯡꯗꯗꯤ ꯀꯔꯤ ꯀꯔꯤ ꯍꯥꯏꯕꯤꯅꯤꯡꯉꯦ
2: ꯍꯣꯏ ꯄꯣꯠ ꯑꯃ ꯂꯩꯔꯗꯤ ꯑꯗꯨꯝ ꯑꯐ-ꯐꯠꯇ ꯂꯣꯏꯅ ꯂꯩꯕꯅꯤꯅ ꯈꯨꯗꯣꯡꯊꯤꯕ ꯅꯪꯗꯕ ꯁꯨꯅꯇꯦ ꯋꯥꯔꯤ ꯃꯌꯥꯝ ꯑꯗꯨꯝ ꯂꯩ ꯃꯌꯥꯝꯅ ꯁꯛꯁꯦꯁꯐꯨꯜ ꯑꯣꯏꯔꯒꯁꯨ ꯁꯛꯁꯦꯁꯐꯨꯜ ꯑꯣꯏꯗꯕ ꯃꯌꯥꯝꯒꯤ ꯋꯥꯔꯤꯁꯨ ꯈꯔ ꯂꯩ ꯁꯤꯗ ꯑꯩꯅ ꯍꯥꯏꯅꯤꯡꯕꯁꯦ ꯑꯩꯈꯣꯏꯅ ꯃꯪꯂꯤꯕ ꯃꯪꯂꯥꯟꯗꯨꯅ ꯃꯔꯝ ꯑꯣꯏꯔꯒ ꯃꯤꯅ ꯈꯨꯗꯣꯡꯆꯥꯕ ꯂꯧꯈꯤꯕ ꯍꯥꯏꯁꯤꯁꯨ ꯌꯥꯝ ꯅꯨꯡꯉꯥꯏꯇꯕ ꯊꯝꯃꯣꯏ ꯁꯣꯛꯅꯤꯡꯉꯥꯏ ꯑꯣꯏꯕ ꯊꯧꯗꯣꯛꯅꯤ ꯁꯤꯗ ꯑꯩꯅ ꯈꯤꯇꯪ ꯄꯟꯖꯅꯤꯡꯕ ꯍꯥꯏꯗꯤ ꯑꯐꯕ ꯃꯌꯥꯝꯗꯨꯗꯤ ꯑꯗꯨꯝ ꯃꯌꯥꯝꯅ ꯈꯪꯅꯔꯦ ꯑꯗꯨꯗ ꯈꯤꯇꯪ ꯁꯤꯗ ꯑꯩꯈꯣꯏꯅ ꯂꯥꯞꯊꯣꯛꯄ ꯌꯥꯕꯁꯦ ꯀꯩꯅꯣ ꯍꯥꯏꯔꯗꯤ ꯑꯦꯖꯦꯟꯁꯤ ꯑꯃꯅ ꯀꯩꯒꯨꯝꯕ ꯅꯪꯒꯤ ꯚꯤꯖꯥꯁꯦ 100% ꯌꯥꯔꯗꯕꯅꯤ ꯑꯩꯈꯣꯏꯅ ꯇꯧꯔꯗꯤ ꯑꯗꯨꯝ ꯌꯥꯔꯗꯕꯅꯤ ꯍꯥꯏꯕꯁꯦ ꯃꯁꯤ ꯑꯔꯥꯟꯕ ꯑꯣꯏꯒꯅꯤꯀꯣ ꯚꯤꯖꯥ ꯍꯥꯏꯕꯁꯤ ꯑꯦꯝꯕꯁꯤ ꯅꯠꯇꯅ ꯑꯇꯣꯞꯄ ꯃꯤ ꯑꯝꯇꯅ ꯄꯤꯕ ꯌꯥꯗꯦ ꯑꯗꯨꯅ ꯑꯦꯖꯦꯟꯁꯤ ꯑꯃꯅ ꯅꯉꯣꯟꯗ ꯍꯥꯏꯗꯤ ꯃꯤꯑꯣꯏ ꯑꯃꯗ ꯅꯪꯒꯤ ꯚꯤꯖꯥꯁꯤꯗ ꯑꯩꯅ ꯌꯥꯍꯜꯂꯗꯕꯅꯤ 100% ꯍꯥꯏꯕꯁꯦ ꯁꯤ ꯂꯥꯟꯒꯅꯤ ꯑꯗꯨꯗꯒꯤ ꯑꯩꯈꯣꯏ ꯐꯣꯔꯝ ꯃꯦꯟꯕꯗ ꯄꯩꯁꯥ ꯆꯥꯎꯅ ꯆꯥꯎꯅ ꯂꯧꯕꯁꯦ ꯁꯤꯁꯦ ꯈꯤꯇꯪ ꯅꯨꯡꯉꯥꯏꯇꯦ ꯐꯣꯔꯝꯁꯦ ꯃꯦꯟꯕꯁꯤ ꯌꯥꯝ ꯀꯟꯅ ꯂꯨꯕ ꯅꯠꯇꯦ ꯃꯌꯥꯝ ꯑꯣꯟꯂꯥꯏꯟꯗ ꯆꯠꯂꯒ ꯑꯗꯨꯝ ꯏꯟꯁꯇ꯭ꯔꯛꯁꯟ ꯂꯩꯕꯅꯤ ꯑꯗꯨꯝ ꯊꯤꯕꯤꯌꯨ ꯍꯥꯏꯐꯦꯠ ꯃꯇꯝ ꯆꯪꯅ ꯄꯥꯕꯤꯔꯒꯗꯤ ꯑꯗꯨꯝ ꯃꯦꯟꯕꯗ ꯌꯥꯝ ꯀꯟꯅ ꯂꯨꯕ ꯊꯕꯛ ꯅꯠꯇꯦꯅ ꯍꯥꯏꯅꯤꯡꯉꯦ ꯈꯪꯗ꯭ꯔꯃꯛꯁꯨ ꯃꯌꯥꯝ ꯆꯠꯈꯤꯕ ꯑꯃꯗ ꯍꯪꯉꯒ ꯍꯥꯏꯐꯦꯠ ꯇꯥꯟꯅꯔꯒ ꯃꯇꯝ ꯆꯪꯅ ꯇꯧꯕꯤꯅꯕ ꯑꯗꯨꯁꯨ ꯍꯥꯏꯅꯤꯡꯉꯦ ꯑꯗꯨꯗꯒꯤ ꯑꯩꯈꯣꯏꯅ ꯃꯄꯥꯟꯗ ꯂꯩꯔꯒ ꯁꯨꯝ ꯇꯥꯖꯕꯁꯦ ꯑꯦꯖꯦꯟꯁꯤꯗꯒꯤ ꯆꯪꯈ꯭ꯔꯒ ꯀꯣꯂꯦꯖ ꯌꯥꯝ ꯀꯟꯅ ꯐꯕ ꯑꯣꯏꯗꯕ ꯅꯠꯇ꯭ꯔꯒ ꯁꯔꯇꯤꯐꯥꯏꯠ ꯇꯧꯗꯕ ꯀꯣꯂꯦꯖꯇ ꯑꯗꯨꯝ ꯊꯥꯖꯤꯟꯕꯁꯨ ꯌꯥꯎꯋꯦꯕ ꯍꯥꯏꯗꯤ ꯀꯣꯂꯦꯖꯇꯨꯅ ꯃꯣꯏꯗ ꯀꯃꯤꯁꯟ ꯄꯤꯔꯒꯀꯣ ꯑꯉꯥꯡꯁꯤꯗꯤ ꯑꯦꯗꯃꯤꯁꯟ ꯇꯧꯁꯤꯜꯂꯅꯤ ꯑꯗꯨꯒ ꯁꯤꯗꯒꯤꯗꯤ ꯃꯄꯥꯟꯗ ꯂꯝꯗ ꯇꯝꯕ ꯆꯠꯇꯣꯔꯦꯅ ꯆꯠꯂꯅꯤ ꯑꯗꯨꯒ ꯀꯣꯂꯦꯖꯇꯗꯤ ꯀꯣꯂꯦꯖꯇꯗꯤ ꯑꯐꯕ ꯑꯣꯏꯔꯝꯗꯕ ꯀꯩꯝ ꯂꯩꯔꯝꯗꯕꯁꯨ ꯑꯗꯨꯝ ꯌꯥꯎꯋꯦ ꯃꯁꯤꯁꯨ ꯊꯣꯛꯇꯕ ꯅꯠꯇꯦ ꯑꯗꯨꯗꯒꯤ ꯄꯩꯁꯥ ꯂꯧꯔꯒ ꯁꯣꯝ ꯅꯥꯀꯟꯗ ꯁꯥꯇ꯭ꯔꯗꯒꯤ ꯃꯃꯥ ꯃꯄꯥꯗꯒꯤꯗꯤ ꯄꯩꯁꯥꯁꯦ ꯂꯧꯈ꯭ꯔꯒ ꯌꯨꯅꯤꯚꯔꯁꯤꯇꯤꯗ ꯊꯤꯔꯝꯗꯕꯁꯨ ꯊꯣꯛꯇꯕ ꯅꯠꯇꯦ ꯃꯁꯤꯁꯨ ꯑꯗꯨꯝ ꯊꯣꯛꯏ ꯑꯗꯨꯅ ꯑꯩꯈꯣꯏꯅ ꯄꯩꯁꯥ ꯊꯤꯕ ꯃꯇꯝꯗ ꯑꯦꯖꯦꯟꯁꯤꯗ ꯊꯤꯕꯤꯗꯕ ꯍꯥꯏꯗꯤ ꯌꯨꯅꯤꯚꯔꯁꯤꯇꯤꯒꯤ ꯑꯣꯐꯤꯁꯤꯌꯦꯜ ꯋꯦꯕꯁꯥꯏꯠꯇ ꯐꯤ ꯊꯤꯕ ꯑꯗꯨꯝ ꯌꯥꯎꯕꯅꯤ ꯑꯗꯨꯗ ꯑꯗꯨꯝ ꯊꯤꯕ ꯗꯥꯏꯔꯦꯛ ꯌꯨꯅꯤꯚꯔꯁꯤꯇꯤꯗ ꯊꯤꯕ ꯑꯗꯨꯅ ꯀꯩꯗꯧꯒꯦ ꯍꯥꯏꯔꯀꯥꯟꯗ ꯃꯣꯏꯅ ꯃꯔꯛꯇ ꯄꯩꯁꯥ ꯍꯥꯏꯖꯤꯟꯅꯕꯁꯨ ꯌꯥꯔꯔꯣꯏ ꯑꯗꯨꯒ ꯑꯩꯈꯣꯏꯅ ꯆꯪꯕ ꯄꯩꯁꯥꯁꯨ ꯑꯗꯨꯝ ꯈꯪꯒꯅꯤ ꯑꯗꯨꯗꯒꯤ ꯄꯩꯁꯥ ꯄꯤꯔꯝꯃꯒ ꯃꯥꯡꯈꯤꯕ ꯑꯦꯖꯦꯟꯁꯤ ꯂꯩꯇꯕꯁꯨ ꯅꯠꯇꯦ ꯑꯗꯨꯁꯨ ꯑꯗꯨꯝ ꯊꯣꯛꯑꯦꯀꯣ ꯑꯗꯨꯅ ꯁꯤ ꯃꯌꯥꯝꯁꯤꯒꯤ ꯈꯨꯗꯣꯡꯊꯤꯕꯁꯤꯗꯒꯤ ꯑꯩꯈꯣꯏꯅ ꯏꯁꯥ ꯏꯁꯥ ꯉꯥꯛꯊꯣꯛꯆꯅꯕ ꯑꯩꯅ ꯈꯔ ꯍꯥꯏꯖꯅꯤꯡꯉꯤꯀꯣ ꯁꯤꯗ ꯑꯦꯗꯃꯤꯁꯟ ꯇꯧꯕꯒꯤꯁꯦ ꯀꯣꯂꯦꯖ ꯑꯃꯗ ꯆꯠꯀꯦ ꯍꯥꯏ ꯇꯥꯔꯒꯗꯤ ꯑꯩꯈꯣꯏꯅ ꯌꯨꯅꯤꯚꯔꯁꯤꯇꯤꯁꯇ ꯗꯥꯏꯔꯦꯛ ꯀꯟꯇꯦꯛ ꯇꯧꯕꯤꯕ ꯍꯧꯖꯤꯛꯇꯤ ꯏꯃꯦꯜ ꯅꯠꯇ꯭ꯔꯒ ꯐꯣꯟ ꯅꯝꯕꯔꯁꯦ ꯑꯗꯨꯝ ꯂꯩꯔꯕꯅꯤ ꯑꯗꯨꯅ ꯏꯃꯦꯜ ꯊꯥꯕꯤꯔꯒ ꯍꯥꯏꯐꯦꯠ ꯆꯦꯛ ꯇꯧꯕꯤꯕ ꯁꯤꯁꯤ ꯀꯩ ꯀꯩ ꯁꯨꯃꯥꯏꯅ ꯇꯧꯕꯅꯣ ꯀꯩ ꯀꯩ ꯀꯔꯤ ꯀꯔꯤ ꯇꯧꯕꯅꯣ ꯅꯠꯇ꯭ꯔꯁꯨ ꯍꯧꯖꯤꯛ ꯐꯦꯁꯕꯨꯛꯇ ꯅꯠꯇ꯭ꯔꯒ ꯏꯟꯁꯇꯥꯒ꯭ꯔꯥꯝꯗ ꯑꯗꯨꯝ ꯏꯟꯗꯤꯌꯥ ꯃꯆꯥ ꯃꯌꯥꯝ ꯀꯣꯂꯦꯖ ꯑꯃ ꯅꯠꯇ꯭ꯔꯒ ꯑꯃꯗ ꯇꯝꯕꯁꯦ ꯒ꯭ꯔꯨꯞ ꯑꯣꯏꯅ ꯑꯗꯨꯝ ꯂꯩꯌꯦꯕ ꯑꯗꯨꯅ ꯔꯤꯁ ꯑꯥꯎꯠ ꯇꯧꯕꯤꯔ ꯃꯦꯁꯦꯖ ꯑꯃ ꯊꯥꯕꯤꯔꯒ ꯍꯥꯏꯐꯦꯠ ꯍꯪꯕꯤꯕ ꯁꯤ ꯀꯃꯥꯏꯅ ꯇꯧꯕꯅꯣ ꯁꯤꯁꯦ ꯆꯨꯝꯕ꯭ꯔ ꯂꯥꯟꯕ꯭ꯔ ꯍꯥꯏꯐꯦꯠ ꯀ꯭ꯔꯣꯁ ꯆꯦꯛ ꯇꯧꯕꯤꯕ ꯑꯗꯨꯗꯒꯤ ꯀꯣꯂꯦꯖꯇ ꯂꯩꯔꯤꯕ ꯀꯣꯔꯁꯇꯨ ꯁꯔꯇꯤꯐꯥꯏꯠ ꯑꯣꯏꯕ꯭ꯔ ꯑꯣꯏꯗꯕ꯭ꯔ ꯆꯦꯛ ꯇꯧꯕꯤꯌꯨ ꯑꯩꯈꯣꯏꯅ ꯃꯇꯦꯡ ꯂꯧꯔꯤꯕ ꯑꯦꯖꯦꯟꯁꯤꯗꯨꯁꯨ ꯃꯌꯥꯝꯅ ꯀꯩ ꯔꯤꯚ꯭ꯌꯨꯁ ꯄꯤꯕꯤꯔꯝꯃꯤ ꯃꯥꯒꯤ ꯕꯦꯛꯒ꯭ꯔꯥꯎꯟ ꯆꯍꯤ ꯀꯌꯥ ꯁꯨꯔꯦ ꯂꯩꯔꯛꯄ ꯑꯗꯨꯃꯥꯏꯅ ꯈꯔ ꯊꯤꯖꯤꯟꯕꯤꯕꯀꯣ ꯑꯗꯨꯃꯥꯏꯅ ꯈꯔ ꯑꯋꯦꯌꯔ ꯑꯣꯏꯕ ꯑꯗꯨꯒ ꯑꯩꯈꯣꯏꯅ ꯗꯣꯀꯨꯃꯦꯟꯠ ꯁꯥꯏꯟ ꯇꯧꯕꯗ ꯕ꯭ꯂꯦꯡ ꯄꯦꯄꯔꯗ ꯁꯥꯏꯟ ꯇꯧꯕꯤꯗꯕ ꯕ꯭ꯂꯦꯡ ꯄꯦꯄꯔ ꯅꯠꯇ꯭ꯔꯁꯨ ꯍꯥꯏꯗꯤ ꯄꯥꯗꯕꯤꯗ ꯁꯥꯏꯟ ꯇꯧꯕꯁꯦ ꯁꯤꯗ ꯁꯣꯏ ꯇꯧ ꯍꯥꯏꯅ ꯁꯣꯏ